ಡಾಂಗ್ರೆಯಲ್ಲ ನಿಸಾರ್ ಅಲಿ ಖಾನ್ ಸಾಬ್. ದಿನಗೆನ ದಿನದಾಗಿರ್ತಕ್ಕ ದಿನಗೆನಾಗ ದಿನಗೆನ ದಿನದಾಗಿರ್ತಕ್ಕ ದಿನಗೆನ ದಿನಗೆನ ದಿನದಾಗಿರ್ತಕ್ಕ ದಿನಗೆನ ದಾಗಿರ್ತಕ್ಕ ದಿನದಾಗಿರ್ತಕ್ಕ ಸುನಕಿನತ ತಿನಗೆನ ತಿನ್ನತಾಗಿರ್ತಕ್ಕ ತಿನಗಿಡನಾಗ ತಿನಗೆನ ತಿನ್ನತಾಗಿರ್ತಕ್ಕ ದಿನಗೆನ ದಿನಗೆನ ದಿನದಾಗಿರ್ತಕ್ಕ ದಿನಗೆನ ದಾಗಿರ್ತಕ್ಕ ದಿನದ

ಧಗೆ ತಟ ಗದಿ ಗನ ಧಗೆ ತಟ ಗದಿ ಗನ ಧಗೆ ತಟ ಗದಿ ಗನ ಧಗೆ ತಟ ಗದಿ ಗನ ಧ ಗದಿ ಗನ ಧ ಧಗೆ ತಟ ಕಟ ಅನ್ನ ಕಟ್ ಚಂದ್ರ ಕೃತ ದಾಗೆ ದಿ ಗೆ ಅಂತ ಧ ಕಟ್ ಚಂದ್ರ ಕೃತ ದಾಗೆ ದಿ ಗೆ ಅಂತ ಧ ಕಟ್ ಚಂದ್ರ ಕೃತ ದಾಗೆ ದಿ ಗೆ ಅಂತ ಧ.

ಧೃಕೃತ ಗದಿಗನದ ಧೃಕೃತ ಗ್ರಹ ತಿಟ್ಟೆ ಕತ್ತ ತಿಟಿಕದ ಗದಿಗನದ ಧೃಕೃತ ಗ್ರಹ.

ಕದ್ದಾಕಿತ್ತ ಕತ್ತಾಕಿತ್ತ ಧಾನ ಧಗಿತ ಟಕತ ಜಂದ ಜಂದ ಜಂದ ಧಗಿತ ಟಕತ ಘೇ ಜಂದರಾನ ಧಗಿತ ಟಕತ ಘಟ್ಟ ಘಿತ ಟಕತ ಅನದ ಹಿನ್ನ ತಿಟ್ಟೆ ಕತ್ತ ಕದ್ದರ ಟಕತ ಘಟ ಹಿನ್ನ ತಿಟ್ಟೆ ಕತ್ತ ಕದ್ದರ ಟಕತ ಘಟ ಹಿನ್ನ ತಿಟ್ಟೆ ಕತ್ತ ಕದ್ದ